ಗಮ ಮಣಿ ಮಮ ಮಗ ಮಮ ಮಣಿ ಮಾ ನಿ ಧನಿ ಧನಿ ಧನಿ ಭಮ ಗಮ ಮಣಿ ಸಮ ನಿ ಧನಿ ಧನಿ ಸ ನಿಗಮ ನಿ ಧನಿ